ಇಂಪವೇ ತದಿಗಿಣ ತಬೋಡಿವೆ ಪೂಬೋಡಿವೆ ತಗದಿಗಿಣ ತಬೋಡಿವೆ ಪೂಬೋಡಿವೆ ದ್ವಿಗುಳಂಗು ತಕತಾಗಿಟ ತಕತೈ ಧಿತ್ತಳಾಂಗು ತಕತಾಗಿಟ ತಕತೈ ಧಿತ್ತಳಾಂಗು ಧಿತ್ತಳಾಂಗು ಧಿತ್ತಳಾಂಗು ತೋಂ.